0: ಮೀಡಿಯಂ ವಿವೇಕ ದಿವ ಆಕಾಶವಾಣಿ ಕರೆಯಲೇನು ವಕ್ಸ್ಬೋದು ಸೊತ್ತು ಒಟ್ಟು ನಮ್ಮನೆ ಸುಂಚು ಸೊಗಸು ಸುಕ್ಕ ಸತ ಎತ್ತಲಾಡಿ ಹಿಂಗೆನ್ ಮಸ
1: ಬಾಕರಿಯಾ ಹೆಲ್ತ್ ಕೇರ್ ಅಂಡ್ ರಿಸರ್ಚ್ ಸೆಂಟರ್ ಕರ್ಗಿಲಿ ಚೊಕ್ಸ್ನ ಜೂನಿಲ್ಜೆ ಚುಕ್ಸುಮಾ ಸತೋಗೆ ತುಸ್ತೋತ್ ರುಗಿಕನ ಫಿತೋಗೆ ತುಸ್ತೋತ್ ರಾಜಪೇಕ್ ಬಾಕರಿಯಾ ಕಾಂಪ್ಲೆಕ್ಸ್ ಜಮಾತಂಗ್ ಕರ್ಗಿಲ್ಲ ಕರ್ಗಿಲಿ ಮಿಮಾಂಸು ನಿಮಿಂಗ್ನ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಫ್ರೀ ಮೆಡಿಕಲ್ ಕ್ಯಾಂಪ್ ಚಿಕ್ ಮಲ್ಲಕ್ಕೆಂಚು ಗಾನುಕ್ ಸ್ನಿಂ ಹ್ಲುವಾ ಸ್ನಿಂಖಾ ಅರ್ಸೆ ಹಲ್ಮೆ ದೋನಾ ರೇಡಿಯೋಲಜಿ ಡಾಕ್ಟರ್ ಖಾಸ್ಪಾನ್ ಜುಕ್ಸಾಯ್ಸು ರೋಜ್ದೊಮತ್ಖನ್ ಮಿಮಾಂಸುಲ್ಲ ಜೂನಿಲ್ಜೆ ಚುಕ್ಸುಮಾ ಬಾಕರಿಯಾ ಕಾಂಪ್ಲೆಕ್ಸ್ ಜಮಾತಂಗ್ ಕರ್ಗಿಲ್ಲ ಸ್ಕ್ಯೋತೆ ದಿ ಫ್ರೀ ಮೆಡಿಕಲ್ ಕ್ಯಾಂಪಿಕನ ಫಂತೋಗ್ಲೆಂಚಿದರೆ ಜುವಾಬೆಂದು ದೊಮೆನ್ಮಾ ಬಾಕರಿಯಾ ಹೆಲ್ತ್ ಕೇರ್ ರಿಸರ್ಚ್ ಸೆಂಟರ್ ಕರ್ಗಿಲಿ ಚೊಕ್ಸ್ನ ಜೂನಿಲ್ಜೆ ಸುಮ್ಚುವಾ ಡಾಕ್ಟರ್ ಅತಿಕ್ ವಾಸುದೇವ್ ಡೈರೆಕ್ಟರ್ ನೀ ಡಿವಿಜನ್ ಮೇದಾಂತ ದ ಮೆಡಿಸಿಟಿ ಗುರ್ಗಾಂವ್ ಇಂಡಿ ಲಂಸ್ತಾನಿಯಂ ಫ್ರೀ ಪುಕ್ಸ್ಮೋ ದೊನ ಹಿಪ್ ರಿಪ್ಲೇಸ್ಮೆಂಟ್ ಕ್ಯಾಂಪ್ ಚಿಕ್ ಮಲ್ಲಕ್ಕೆಂಚು
2: प्रसार भारती के पास है भारतीय संस्कृति की अनमोल धरोहर इसमें शामिल है शास्त्रीय संगीत नृत्य साहित्य नाट्य विधाएं धारावाहिक वृत्त चित्र और अन्य दुर्लभ रिकॉर्डिंग और अब आप आकाशवाणी और दूरदर्शन के खजाने की डीवीडीज और सीडीज हासिल कर सकते हैं भारत में अपने संग्रह के लिए प्रसार भारती के कार्यक्रमों का खजाना अगर है आपको पाना तो लॉग ऑन कीजिए www.prasarbhartiarchives.co.in याद रहे www.prasarbhartiarchives.co.in